ಮಾತನು ಮಾಚಿರಾಯರ ನೂರೇ ನಾನು ಭವಾದು ನೀವಿರ ಅನುಕುನ್ನದಿ ಪೊಂದಡಮೇ ನೀತಿರ ಮನಕುನ್ನದಿ ಪೆಂಸಡಮೇ ಖ್ಯಾತಿರ.

ಇಲ್ಲೋಕೆ ದುಃಖಾಲಿರ ಕಡದಾಗಿರಲಿರ ನೀವೊಟ್ಟು ಚೀರಾನಂತೆ ಅಡಕ ಮಜಾಕ ಸೂಪರ ಅಡಕ ಮಜಾಕ ಸೂಪರ.